0: ಶತಸಹಸ್ರ ಶತಸಹಸ್ರ
1: ಶತಸಹಸ್ರ
0: ನರನಾರಿ
1: ನರನಾರಿ
0: ಹೃದಯ ನೇತ್ರಿ
1: ಹೃದಯ ನೇತ್ರಿ
0: ಜಯ ಜಯ ಜಯ ಪ್ರಿಯ ಭಾರತ ಜನಯಿತ್ರಿ ದಿವ್ಯ ಧಾತ್ರಿ ಜಯ ಜಯ ಜಯ ಶತಸಹಸ್ರ ನರನಾರಿ ಹೃದಯ ನೇತ್ರಿ ಯೇ ಸ್ಥಾಯಿ ಹೇ ಇಸ್ಕೆ ಬಾದ್ ಪಹಲಾ ಅಂತರ ಜಯ ಜಯ ಸಶ್ಯಾಮಲ
1: ಸಶ್ಯಾಮಲ
0: ಜಯ ಜಯ ಸಶ್ಯಾಮಲ
1: ಜಯ ಜಯ ಸಶ್ಯಾಮಲ
0: ಸುಶ್ಯಾಮ
1: ಸುಶ್ಯಾಮ
0: ಚಲಚ್ಚೇಲಾಂಚಲ ಚಲಚ್ಚೇಲಾಂಚಲ ಜಯ ಜಯ ಸಶ್ಯಾಮಲ ಸುಶ್ಯಾಮ ಚಲಚ್ಚೇಲಾಂಚಲ ಸಬ್ನೆ ಲಿಖಾ ನಾ ಇಸ್ಕೆ ಆಗೆ ಜಯ ವಸಂತ
1: ಜಯ ವಸಂತ
0: ಕುಸುಮಲತಾ
1: ಕುಸುಮಲತಾ
0: ಜಯ ವಸಂತ ಕುಸುಮಲತಾ
1: ಜಯ ವಸಂತ ಕುಸುಮಲತಾ
0: ಚಲಿತ
1: ಚಲಿತ
0: ಲಲಿತ
1: ಲಲಿತ
0: ಚೂರ್ಣ ಕುಂತಲ
1: ಚೂರ್ಣ ಕುಂತಲ
0: ಜಯ ವಸಂತ ಕುಸುಮಲತಾ ಚಲಿತ ಲಲಿತ ಚೂರ್ಣ ಕುಂತಲ
1: ಜಯ ವಸಂತ
0: ಯೇ ದೂಸರಿ ಲೈನ್ ಹೇ ಇಸ್ಕೆ ಬಾದ ತೀಸರಿ ಲೈನ್ ಜಯ ಮದೀಯ
1: ಜಯ ಮದೀಯ
0: ಹೃದಯಾಶಯ ಜಯ ಮದೀಯ ಹೃದಯಾಶಯ ಜಯ ಮದೀಯ ಹೃದಯಾಶಯ ಲಾಕ್ಷಾರುಣ
1: ಲಾಕ್ಷಾರುಣ
0: ಲಾಕ್ಷಾರುಣ
1: ಲಾಕ್ಷಾರುಣ
0: ಪದಯುಗಲ एक बार मैं यंत्रा पूरा पढ़ता हूँ जय जय सश्यामल सुश्याम चलत चेलांचल जय वसंत कुसुमलता चलित ललित चूर्ण कुंतल जय मदीय हृदयाशय लाक्षारुण पदयुगला इसके बाद स्थाई अच्छा दूसरा अंतर लिख लीजिए जय दिशांत
1: ದಿಶಾಂತ
0: ಜಯ ದಿಶಾಂತ ಗತ ಶಕುಂತ
1: ಗತ ಶಕುಂತ
0: ದಿವ್ಯ ಗಾನ
1: ದಿವ್ಯ ಗಾನ
0: ಪರಿತೋಷಣ
1: ಪರಿತೋಷಣ
0: ಜಯ ದಿಶಾಂತ ಗತ ಶಕುಂತ ದಿವ್ಯ ಗಾನ ಪರಿತೋಷಣ ಜಯ ಗಾಯಕ
1: ಜಯ ಗಾಯಕ
0: ವೈತಾಲಿಕ ವೈತಾಲಿಕ ಜಯ ಗಾಯಕ ವೈತಾಲಿಕ
2: ಜಯ ಗಾಯಕ ವೈತಾಲಿಕ
0: ಜಯ ಗಾಯಕ ವೈತಾಲಿಕ
2: ಜಯ ಗಾಯಕ
0: ವೈತಾಲಿಕ ಗಲ ವಿಶಾಲ
1: ಗಲ
0: ವಿಶಾಲ ಪಥ ವಿಹರಣ ಜಯ ಗಾಯಕ ವೈತಾಲಿಕ ಗಲ ವಿಶಾಲ ಪಥ ವಿಹರಣ
2: ಗಲ ವಿಶಾಲ ಪಥ ವಿಹರಣ
0: इसके आगे जय मदीय मधुर गेय जय मदीय मधुर गेय चुंबित सुंदर चरण
2: चरण
0: ಜಯ ದಿಶಾಂತ ಗತ ಶಕುಂತ ದಿವ್ಯ ಗಾನ ಪರಿತೋಷಣ ಜಯ ಗಾಯಕ ವೈತಾಲಿಕ ಗಲ ವಿಶಾಲ ಪಥ ವಿಹರಣ ಜಯ ಮದೀಯ ಮಧುರ ಗೇಯ ಚುಂಬಿತ ಸುಂದರ ಚರಣ
2: ಚುಂಬಿತ ಸುಂದರ
0: ದಿಶಾಂತ ಹೈ ಗಾನಾ ತೋ ಆಪ್ ಲೋಗ್ ಲಿಖ ಲಿಯಾ ನಾ
2: ಅಚ್ಛಾ ಗಾನಾ ತೋ ಆಪ್ ಲೋಗ್ ಲಿಖ ಲಿಯಾ ನಾ
0: ಯೇ ಗೀತ ದಾದ್ರಾ ತಾಲ್ ಮೇ
2: ಯೇ ಗೀತ
0: ಲಿಖಾ ಗಯಾ ಹೈ
2: ದಾದ್ರಾ ತಾಲ್ ಮೇ
0: ये ताल में छह मात्रे होते हैं
2: ये दो
0: चार पांच छह
2: तबले के साथ
0: चार पांच छह

0: ಭರಣ ಜಯ ಮದೀಯ ಜಯ ಮದೀಯ ಮಧುರ ಗೇಯ ಕುಂಬಿತ ಸುಂದರ ಚರಣ
1: ಇಸಿ ಗೀತ ಕೋ ಫಿರ್ ಮೇ ಜಾತಾ ಹೂಂ ಮೈ